0: ಕೊರ್ಕೊ ನೀವೆ ನಾಕೋಯ್ ಕರ್ತರಾಜು ತೋಲಿಯೇ ನೀವೇ ಸೊಗೋರ ಹೋಯ್ ಅಪರಾಧಿ ದುಣ ನೀವೇ ಜೋ ಅಂತ ಮಿರ್ಗಾಹೇ ಶೀಶ್ ನಿವಾಯ ಕ್ಯಾ ಥೀ ಹೇ ಜರಿ ದೇ ಕಸು ದೇ ಜಾಹಿ ಮಹಲಾ ಪಹಲಾ
1: ಪಾಡ ಪುಸ್ತಕ ಸಂದೇಯ ಬಾದ ತಿಲ್ ಪೂಜಸ ಪಗಲ ಸಮಾದ.